0: ರೇನ್ಬೋ 101.9.
1: ವಾಡಿಕಿ ನಾ ಮೀದ ಪ್ರೇಮೇ ಲೇದು. ಹಿ ಡಸಂಟ್ ಲವ್ ಮೀ ಯು ನೋ.
2: ನೋ, ಹಿ ಲವ್ಸ್ ಯು. ಹಿ ಲವ್ಸ್ ಯು ಸೋ ಮಚ್.
1: ಅವನಾ? ಎಂತ
2: ಎಂತಂಟೇ, ಮೊದಲಿಸಾರಿ ನುವ್ವು ನನ್ನ ಚೂಸಿನಪ್ಪುಡು ಕಲಿಗಿನಟ್ಟಿ ಕೋಪಮಂತ, ಮೊದಲಿಸಾರಿ ನಾನು ಮಾತಾಡಿನಪ್ಪುಡು ಪೆರಿಗಿನಟ್ಟಿ ದ್ವೇಷಮಂತ, ಮೊದಲಿಸಾರಿ ನೀಕು ಮುದ್ದು ಪೆಟ್ಟಿನಪ್ಪುಡು ಜರಿಗಿನಟ್ಟಿ ದೋಷಮಂತ, ಚಿವರಿಸಾರಿ ನೀಕು ನಿಜಂ ಚೆಪ್ಪಿನಪ್ಪುಡು ತೀರಿನಟ್ಟಿ ಭಾರಮಂತ.
1: ಓ, ಇಂಕಾ?

ಇಸ್ ಆಕಾಶವಾಣಿ ಹೈದರಾಬಾದ್ FM ರೇನ್ಬೋ 101.9 ವಿತ್ ಮೀ ಆರ್ಜೆ ರಾಣಿ ಶ್ರೀರಾಮ್ ಆ್ಯಂಡ್ ಸ್ಟೇ ಟ್ಯೂನ್ ಆ್ಯಂಡ್ ವಿಲ್ ಬಿ ರೈಟ್ ಬ್ಯಾಕ್ ಸೂನ್.

0: ರೇನ್ಬೋ 101.9.
1: ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್. ಔರ್ ಜೆಸೆ ಅಭಿ ಮೈನೆ ಬತಾಯಿ, ಆಜ್ ಡಾಕ್ಟರ್ ರಾಘವೇಂದ್ರ ರಾವ್ ಜಿ ಕಾ ಬರ್ತ್ಡೇ ಹೈ. ಔರ್ ಉನ್ಹೊನೆ ಸಿರ್ಫ ಸೌತ್ ಮೇ ಹಿ ನಹಿ ಬಲ್ಕಿ ಬಾಲಿವುಡ್ ಮೇ ಭಿ ಜಬರ್ದಸ್ತ್ ಧಮಾಕಾ ಕಿಯಾ ಹೈ. ಔರ್ ಖಾಸ್ಕರ್ ಇನ್ ದ 80s ಉನ್ಹೊನೆ ಕೈ ಐಸೆ ಸೂಪರ್ ಹಿಟ್ ಫಿಲ್ಮೇ ದಿ ಜೋ ಆಜ್ ಭಿ ಟಿ ವಿ ಪರ್ ಆಯೇ ತೋ ಹಮ್ ಚಾನಲ್ ಬದಲ್ನಾ ಭೂಲ್ ಜಾತೆ ಹೈ. ರಾಘವೇಂದ್ರ ರಾವ್ ಜಿ ನೇ ಕಮರ್ಷಿಯಲ್ ಸಿನಿಮಾ ಕೋ ಏಕ ನಯಾ ವಿಜುವಲ್ ಹುಕ್ ದಿಯಾ ಹೈ. ಹೀರೋಯಿನ್ ಕಿ ನಾಭಿ ಪರ್ ಅಚಾನಕ್ ಸೆ ಏಕ್ ಫೂಲ್, ಸೇಬ್ ಯಾ ಸಂತರಾ ಗಿರ್ನಾ, ಯಾ ಫಿರ್ ಬ್ಯಾಕ್ಗ್ರೌಂಡ್ ಮೇ ಏಕ್ ಸಾಥ್ ಏಕ್ ಸೌ ಯಾ ಉಸೆ ಭಿ ಜ್ಯಾದಾ ಮಟಕೋಂ ಕಾ ಸಜ್ನಾ, ಯೇ ಸಬ್ ನಾ ಉನ್ಕಾ ಸಿಗ್ನೇಚರ್ ಸ್ಟೈಲ್ ಥಾ. ಜಬ್ ನೈನೋ ಮೇ ಸಪ್ನಾ ಸಾಂಗ್ ಮೇ ಅಭಿ ಹಮ್ನೆ ಸುನಾ ಹೈ, ಉಸ್ ಮೇ ಜಿತೇಂದ್ರ ಔರ್ ಶ್ರೀದೇವಿ ಮಟಕೋಂ ಕೆ ಬೀಚ್ ಥಿರಕ್ತೆ ಹೈ ತೋ ವೋ ಸಿರ್ಫ ಕಾನೋ ಕೆ ಲಿಯೇ ನಹಿ ಆಂಖೋಂ ಕೆ ಲಿಯೇ ಭಿ ಏಕ ತಗಡಾ ವಿಜುವಲ್ ಹುಕ್ ಬನ್ ಜಾತಾ ಥಾ, ಜಿಸೆ ಆಡಿಯನ್ಸ್ ಕಭಿ ಭೂಲ್ ನಹಿ ಪಾತೆ ಹೈ. ಔರ್ ಐಸೆ ಹಿ ಏಕ್ ಫಿಲ್ಮ್ ಆಯಿ ಥಿ 1984 ಮೇ, ತೋಹಫಾ ನಾಮ ಥಾ ಉಸ್ ಫಿಲ್ಮ್ ಕಾ. ಔರ್ ಯೆ ಫಿಲ್ಮ್ ಉಸ್ ಸಾಲ್ ಕಿ ಸಬ್ಸೆ ಬಡಿ ಬ್ಲಾಕ್ ಬಸ್ಟರ್ ಥಿ. ಔರ್ ಇಸ್ಕಾ ಟೈಟಲ್ ಟ್ರ್ಯಾಕ್ ಜೋ ಭಿ ಹೈ ನಾ ತೋಹಫಾ ತೋಹಫಾ ಲಾಯಾ ಲಾಯಾ ಜೋ ಹೈ ಯೆ ಕಹತೆ ಹೈ ಯೆ ಸಾಂಗ್ ತೋ ಏಕ್ ಜಮಾನೆ ಮೇ ಹರ್ ಕಿಸಿ ಕಿ ಜುಬಾನ್ ಪರ್ ಛಿಡಾ ಹುವಾ ಥಾ. ತೋ ಚಲಿಯೆ ಉನ್ ಎವರ್ಗ್ರೀನ್ ಸಾಂಗ್ಸ್ ಕೋ ಔರ್ ಎಸ್ಪೆಷಲಿ ದಿಸ್ ಸಾಂಗ್ ಕೋ ತೋಹಫಾ ತೋಹಫಾ ಏಕ್ ಬಾರ್ ಫಿರ್ ಆಪ್ಕೆ ದಿಲ್ ತಕ್ ಪಹುಂಚಾತೆ ಹೈ. ಸುನ್ತೆ ರಹಿಯೆ ಸಿರ್ಫ ಔರ್ ಸಿರ್ಫ ಆಕಾಶವಾಣಿ ಹೈದರಾಬಾದ್ ಎಫ್ ಎಮ್ ರೇನ್ಬೋ 101.9 ವಿತ್ ಮೀ ಆರ್ ಜೆ ರಾಣಿ ಶ್ರೀರಾಮ್.